ನೆರಿದ ತನಿದ ದಬ ಮಗರಿಸ ಗಮ ಬದನಿ ಸ್ವರ್ಗ ನಂದಿನಿ ನೆರಿದ ದನಿ ದಬ ಮದ ಬದಿ ಗರಿದನಿ ಸತ್ತಿ ಕಮ ಪದನಿ ದಗರಿ ಸ್ವರ್ಗ ನಂದಿನಿ ತಗಿಟ ತಗಿಟ ದಿಗಿ ತಗಿಟ ತಗಿಟ ದಿಗಿ.